ಕೊಚ್ಚಿ ಶಂಖ ಶಿಂಗನಾದ ಗರ್ಜೆ ಶಿವಗಣ ಶಂಖ ಶಿಂಗನಾದ ಗರ್ಜೆ ಶಿವಗಣ ಪಾಯಿ ಭಕ್ತ ಜನ ಪಾಯಿ ಭಕ್ತ ಜನ ಓಳಂಗೀತಿ ಬಾಳಿ ಅರ್ಧ ಚಂದ್ರ ಮಾತಿ ಶುಭ್ರ ಗಂಗಾ ಲಿಂಕಿಲೆ ಸರ್ವಾಂಗ ಚಿತ ಭಸ್ಮ ಲಿಂಕಿಲೆ ಸರ್ವಾಂಗ ಚಿತ ಭಸ್ಮ Thank you.